ಸರ್ವಾಧಿಪತ್ಯಮಯಂ ಸಮನ್ವಯಾಯೈ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂ ದಾದ ವರಾರ್ಧಾತ್ ಪೃಥಿವ್ಯೈ